0: ಒಂದು ಔಲಾನ್ ಮಿಕತ ತಿಮಾವೈ ಹಾದ ಅಪೋಸ್ತೊಲುಗು ಮದ್ದುನತಿನ ನೀಲು ನನಗ ಕೈಸಿ ಅಪೋಸ್ತೊಲು ಲುಗುಂದು ಐಬಹನ್ನು ಮೂತಿನ ಮೆಹ ತಿಲನ ಲಿಲಿಗ್ಲಿಸಿ ಬೊಂಗಿಯು ಗಮಾಲುಮು ಇತರನ್ನು ಬೈಗುವೆತೋ ಲುಗುಂದು ಅರೆಯದತಿ ಬೊಂಗಿಯು ನುಮ ಅನಿ ಮೆರೆದತಿ ಅರೆಯ ನಿಲಿಗಿಯ ಮಸಗರುಂಗ ನಿಕತ ಬುಯಿತಿ ನೀತಾಗೆ ಲುಬಾರಗೆ ಲೀರಾ ನದಾಗಿಮೆ ಹಾದಿನ ಸಗು ಹಾವ್ ಹಿಬಿರಿ ಅಪೋಸ್ತೊಲುಗು ಲೌಸು ಮಮನ ಆವ್ ನದಾಗಿಮೆ ಬೇ ಬುಂಗಿಯು ಲೆನ್ನುಮ ಬೈ ಲೌ ಲರೆಯಿನಿ ಲಿಗಿಯ ನದಾಗಿಮೆ ಬೈ ನಿದಾಗೆ ಮೆಬೆನೆಸೆ ತಿನ ಕಾ ಲಾಂತಿಮ ನದಾಗಿಮೆ ಹಾ ಬಣ್ಯ ಹಗಿಯ ಲಾ ಓ ಔ ಲಾ ಅನಿ ಹಾ ಉಗಾನು ಲೇ ವ ಪುರಿಚಿ ಬೈ ಲಾಗು ಲಾಸಾರು ಕ್ರಿಸ್ತು ಲಿದಾಗೆ ಔವೆನಿ ಅನ ನಿ ಹಾ ಗಿಣ್ಯ ಲೇ ಉಗು ಬೈ ಹಫಿಣ್ಯ ಕೈಸಿ ವ ಪುರಿಚಿ ಹಾ ಲಾಗು ಸರ ಲಾ ಹೆಸು ಕ್ರಿಸ್ತು ಲಿದಾಗೆ ಔವೆನಿ ಇದಲ್ಲಿ ಜ್ಞಾತಿಯ ಜ್ಞಾ ಲುಬೈ ಹಿದಾಗೆ ಅನಿಯ ಗತಿಯ ಲಾಗು ಮಾಸಾರು ಹಮಾ ಹಿಬಿರಿ ಹಿಲಾಣ್ಯ ಅಹಿ ಮಾಸಾರು ಹಬೈ ಹಿಲಾಣ್ಯ ಮಾಸಾರು ತಿ ಲುಬೈ ಗಿಣ್ಯ ಕ್ರಿಸ್ತು ಲಿದಾಗೆ ಔವೆನಿ ಅನಿ ಅಹಿಂ ತಿ ಮಾಸಾರು ಲುಬೈ ಕ್ರಿಸ್ತು ಲಿದಾಗೆ ಔವೆನಿ ಮಾಲತಿ ಉಗಾನು ಲೇ ವ ಪುರಿಚಿ ಹಬೈ ಲಾಗು ಸಲ್ಬರು ನಿ ಮಾಲತಿ ಗಿಣ್ಯ ಫಿಣ್ಯನಿ ಲೇ ಹುವಾಗು ಬೈ ಲು ಹಮುಗ ಇತರ ಲಿಣ್ಯ ಲಾ ಗೆ ಫೆಂ ತಿ ಹಮುಗ ಜೇ ತಿ ವಗಿಯ ಲುಗುಂದು ಅನಿಯ ಗದಿವ ಲಾ ಲಾಗು ಸರಗದ ಲಾನಿ ಬೊಂಗಿಯು ಕ್ರಿಸ್ತು ಲಿದಾಗೆ ಔವೆನಿ ಅನಿ ಇಯೇನಿ ಹಮುಗ ಅಹಿ ಮಾಸಾರು ಹಬೈ ಹಿಲಾಣ್ಯ ಲಿದಾಗೆ ಔವೆನಿ ಲುಗುಂದು ಅಹಿ ಮಾಸಾರು ಹಬೈ ಹಿಲಾಣ್ಯ ನಿ ಕ್ರಿಸ್ತು ಮಾಸಾರು ತಿಗಿಣ್ಯ ಲಿದಾಗೆ ಔವೆನಿ ಅನಿ ಅಹಿ ತಿ ಹಿಲಾಣ್ಯುಗಿಲಿ ಲುಬೈ ಕ್ರಿಸ್ತು ಮೆಸೆನಿ ಬೀತಿ ಹಫಿಣ್ಯ ಲು ನಿ ಕಾತ ಲಿದಾಗಿದ್ ಹಿಫಿಗೊಂ ಅನಿ ಅಹಿ ಇತರ ಲಿಣ್ಯ ಲುಬೈ ಫೆರಿದಿಯು ಹಾಣ್ಯ ಗಿಣ್ಯ ಹಾ ಓವೆ ಗುಬಾಣ್ಯ ಲಾವ್ ಹಫಿಣ್ಯ ಲಾಗು ಕ್ರಿಸ್ತು ಅಹೆ ಲು ತಿರುಗು ಲುಬೈ ಇಬಾಗಲಿ ಲೇ ವೆಮೆನಿಗಿ ಲಾಗು ಕ್ರಿಸ್ತು ಫುಗ್ಯಾಬು ವಗಿ ಹಾದಾಗೆ ಸೊಂಗು ಬೈ ಗಮಲುಮು ಲೇ ಇನಾರು ನೀತಿ ಬೈ ಸರಾತಿ ಕ್ರಿಸ್ತು ಲಿದಾಗೆ ಔವೆನಿ ಲಿಗೆ ಫುರುಮಿಯ ತಿಬೈ ಆಸಾರು ತಿ ಲಿದಾಗೆ ಔವೆನಿ ಇತರ ಕೆ ಲಿದಾಗೆ ಲಾ ಆಬಾ ಉಗಿರಿ ಲ್ಯಾಬಿ ಔವೆನಿ ಉಬೋವಗು ಇತರ ಗಿಣ್ಯ ಲಿದಾಗೆ ಲಾ ಆಬಾ ಉಗಿರಿ ಲ್ಯಾಬಿ ಹಾಸಾರು ಹಿಲಾಣ್ ಇತರ ಕೆ ಹೋವೆಗು ಸುಂಗು ಬೈ ಲದಿಗ ಲಿದಾಗೆ ಲಾ ಅದಾ ಹಯಾಬಿ ಇತರ ಲುಬ ಗಿಣ್ಯ ಗಬಾಗರಿಯ ಹಮಾ ಸುಂಗು ಬೈ ಲಾಡಿಗೆ ಮೆ ಔವೆನಿ ಲದಿಗ ಲಾನಿಗು ಹಮಾ ಕ್ರಿಸ್ತು ಲುಂತಿ ಲಾಸಾರು ಕಾ ಆಬಾ ಲಿದಾ ಲಿದಾನಿ ಫುರುಮಿಯ ತಿ ಮೆಹ ಆಸಾರು ತಿ ಕ್ರಿಸ್ತು ಲಾರಿಗಿಯ ದಾಮೆಲೆ ಲಗಿರಿಬುದು ಕ್ರಿಸ್ತು ಬೋವಗು ಲಿಗೆ ಮೆಹಾಸಾರು ಲಾನಿಗು ಲಿದಾಗೆ ಓವೆನಿ ಲಿಗೆ ಬತಿ ಲಿಯಾಬಿ ಲಗುಮು ಚಗಲೆ ಸುನ್ ಕಾತೆ ಅಬಾ ಮೆ ಲಗ್ನಿ ಚಗುನೆ ಕ್ರಿಸ್ತು ಸುನ್ ಲಿಬಿರಿ ಲುವುಯರಿ ಅರುವೈ ಹನಿ ಉಬಾಫು ಲುಮ ಏರೆ ಲೆ ಉಬೋವಗು ಬೈ ಅಬಾ ಮೆ ಲೆದೆರೆಗೆ ರುನಿ ಅರುವೈ ಹನಿ ಲುಬುಂಗಿಯು ಉಗುಚಿಲೆ ಲದಿಗ ಲರುವೆ ಹಬ ಕ್ರಿಸ್ತು ದರಿಮೆ ಲಿಚುಗು ನಿಯ ಲಗನಿಯು ಲಾಬುಗಿಯು ಲುಗುದಿ ಓವೆನಿ ಲಿಗಿ ಅಬ ಲಗುಮು ಹುಂ ಆಗನಿ ಅಗ್ನಿ ಚವಗುತಿ ರುಲಾ ಲಿ ಬುಂಗಿಯು ಸುನ್ ಕಾತೆ ಲಾಬುಗಿಯೋ ಲುಬಾಫು ಕ್ರಿಸ್ತು ದಾನ್ ಲೆ ತನಿಯ ಗುಲರೆ ಬುಂಗಿಯು ಲಾಗು ರುವಲ ಸುನ್ ಕಾತೆ ಲಾಬುಗಿಯೋ ಲುಬಾಫು ಸುಬುದಿ ವತಿ ಲಾಗು ಉವಲ ಬುಂಗಿಯು ಲಾಬುಗಿಯ ಲುಬಾಫು ಲುಗುಂದು ಬುಂಗಿಯು ಇಚುಗುಬಲಿ ಸುನ್ ಕಾತೆ ಲಾಬು ಲುಬಾಫು ಕ್ರಿಸ್ತು ದಾಮೆ ತಿಲ್ಲೆ ರೈದೇ ಹಾಲಿ ಸುನ್ ಕಾತೆ ಲಾಬುಗಿಯ ಲುಬಾಫು ಕ್ರಿಸ್ತು ಅಬಾ ಮೆಲೆರೆದೆನು ಕ್ರಿಸ್ತು ಲೆಲಿರೋ ಬುಂಗಿಯು ಲಾಬುಗಿಯ ಲುಬಾಫು ಬುಂಗಿಯು ಲೆ ಇಚುಗುಬಲಿ ಸುನ್ ಕಾತೆ ಲು ಕ್ರಿಸ್ತು ಲುಬುಂಗಿಯು ರುಗುಬಲ ಸುನ್ ಕಾತೆ ಹಾದ ಸುಂಗುಬೈ ಅಹಿ ಉವ ಲುಬೈ ಆಗು ಯುಗುನಿ ಹಾದಾಗೆ ಹಿಲಾಣ್ಯ ಕಾಗಿ ಹಗಾಣ್ಯ ಇರುಣ್ಯ ಹಾ ಅಬಾದಿಸೆ ಇರುಬಣ್ಯ ಹವಾಗು ಹಿಲಾಣ್ಯ ಅಹಿ ಮಾಗು ಯುಗು ಹಬೈ ಹಿಲಾಣ್ಯ ಕಾಗೆ ಉವಾಗು ಹಬಾದಿಸೈರ ಹವಾಗು ಕಾಗೆ ಉವಾಗು ವೈಬ ಹೌ ಅಸುವಾದ ಸಾಗುವೆ ಎರಫವ ಮಲ್ಲು ಓಂವೆ ಇನಾರು ನೀತಿ ಲೀರ ನಿಧುಹನಿ ಕೈಸಿ ಉಗುಂದನಿ ಲೇ ನಸಂದಿ ರುಬೈ ಹುವಾಗು ಕೈಸಿ ಅಫಿಣ್ಯ ತಿನ ಲಾಗು ಒಬ್ಬರೆಂ ಹೆಸು ಕ್ರಿಸ್ತು ಅಗೈಂದ ಗುವಾತಿನ ಉಗುನಿಯ ಹಾ ಇತರ ಬಣ್ಯ ಕೈ ಅನಿಮಾಲುಗು ಹನ್ನಾನಿ ಮೆತಿನ ಯಾ ಎಫೆಸು ನುಮ ಲದಗ ಮೀಸಿ ಎಲ್ಲ ಕಾತೆ ಲೇ ನ ಪುರಿಚಿಯ ಬೈ ಹೋಂ ಕಾಗಿಯ ನಗಾಯಿ ರುಬೈ ಲಾವ್ ಲೀರ ಆಯ್ ಹಮುಗ ಇನಾರು ನಿ ಲುಬೈ ಲಾಗು ಉವ ಬೈ ಲಾ ಇಬಾಗರಿ ಲಾರಿಗೆ ಓವೆನಿ ರಿಚಾತಿನ ಹಮುಗ ಹಾ ಅರಿಣ್ಯ ಗುಬಾಣ್ಯ
1: ಔವಮ್ಮ ಗುರವಮ್ಮ ಲುಗುಂದು ಹರುಗ ಓವೆ
0: ಮೆಯೇದಗ ಹುಮ ಅನಿಯ ವಗುವತಿ ಇನಾರು ನಿ ಲೀರ ದನಿಗುವ ಹುಮ ಹುಂಗುವ ಗಿರಿಬು ಹುಮ ಲು ಆಬಾ ಇಬಾಗರಿ ಲೆ ಸುರುತಿ ಮಫಿಗೊಂ ಹ ಹುಮ ಅನ್ಯಾಹೆ ಹಿದಾಗೆ ಇಬಿದಿಯ ತಿಬುಂಗಿ ಹೋಂ ನನಿಯ ಗುಣ್ಯ ಲೇ ಲು ಹನ್ನಗ ಬುಸಿಗನು ಹಾಫುಗ ನೀಂಬೆ ಅರಿಣ್ಯಗುತಿ
2: ಇದಲು ಬಸಾಲಿ ಗಾಬ್ರಿ ಹಾಸಾರು ಹಿಲಾಣ್ಯ ಕಬಸಲುವೆ ಉಗುಬು ಹವಾಗು
0: ಲಿಬಿದಿಯೋ ನೀಗ ಲಾವ್ ಅಲ್ಲಿಗೆ ದಹಾನಿ ಲೀರ ದಾನ್ ಲೇ ಲಾಬುನು ಆಬ ಇಲ್ ಗಾಸು ಲಲದು ಲಾಬುಗೆ ಮುವ ಫುರುಮ್ಯ ಲುಬ ಗಜಲ ಲಾ ಲಬೌಚು ಮಮ ನದ ಲೇ ಲುಂಬೈ ಲಾಹುಚು ಅಬು ನುಬೈ ಇಲ ಅಬು ನುಬೈ ಫುರುಮಿಯ ಗ್ವಾರಗು ಲುವುಯರಿಬೈ ಲಾರಿಗೆ ಲಾಬು ನುನಿವ ila ligia aba lichuguni bungi ugubule labusa irumba iluago ila ligia aba lichuguni ugubule lumba ikada ile mama aba labusun ugubu amu luhuyeri hagubu grigia amu hagubu animalugu amu hagubu dunuru amu hagubu uduru ani enginye bulikate isieluna keisi veyu hati waruguma keisi gubeirigu inihe ila ubuwaguna gamalumu amu luende sieluna amu luende ubuwaguna amu laruni veyu lue laruni hati amu ginye haruni waruguma ani hada guanarigu waruguma amu yeguainarigu haruni hawari wagua itara luba ginye lida hasarun hilanya amu boi hagubu labu nuwa aba ugubu le ganyala dadibai lasara me le manyala dadibai labu nuwa aba ugubu le mabahu dunwati lasara me aba le weiriguti labu nuwa aba ugubu le debiliti lasara me aba le gabafuti labu nuwa aba ugubu le idambai wabagari da ya ubowagu lasara me aba ugubu le lumbe idambala wabagari da ya gita sielu ayin ibihi wabali wagubu lani na ubowu Yuhi beginye wagu bulani na sielo. Itera linye taniye gulere nubungi.
1: Adhan uwefrize tibuduri. Apa meha uduri yima.
0: Ahinti Kristu le ginye giri bayi lagumu adhan. Aba sifiri ligia le ichugu bayi ibagari. Furumye ibihe wa muti ibagari le ubuwaguna. Lari ginye aba mevibihi ni ibagari le lani na sielo. Le meha furumye tibuduri le adigu bayi laumua. Ubuwaguna meha. Libye ma wugiri le wabune me Jesu Kristu sieluna. Sungrige ubuwagu itara linya hagubu kei lugubu adhan le adigubu ilaumua. Sunlanigu Kristu habihu bahagubu kei lugubu Kristu le sieluna bay. Wagubu gueto libe lugubu adhan le lana ubo. Gama lumu la chilirba weyu lumbibihi amu luwujeri ugubu libe lugubu Kristu le lanina sielu. Le naninya gubay ni duhanyo. Lagu sinyala hebelu no grigia, lau hagubu le ubuwagu na lidon laruiha bungi usielu. Lugundu kate le gowe dadibai sinyati gabara la lidan flasu lenye lubai uwa la oweni. Busenti na luha subudiruni kate le meha aramu dagwabe. Mama sun lanigu Kristu lun howe gubala, hasansira waguba sungube. Lida muluzu oura, lida aba lefegechun luma lamurudun agu. Dame le lagambuni watumala lifidu, Tin viruba fidu, aba mehasa nun lanigu Kristu ha hilanya banyalun mowe digriya anyala. Aba mehasansi rabagun ha mowe ginya banya lida meme oura ligie. Wagubu lewa wagubu ile gayara bay lanyaladu, lasansi raguba lidun aba luguye li le sinyabe lanyaladu. Wagubu le gonwe dadibay, lasansi raguba lidun le mowe dadibay. Dame le sansi guali wagubu le gowe dadibay lidun le mowe dadibay. Aba meti lagun fulerun le buruan beti dalerenu bongiu.
1: Ulu la aganye mihiri luban fowe. Owe ni agaygi buka fulu baganye ni, agaygi didir agu.
0: Figo limir agle bay, owe ni, ani lurudu lubafu bay figo. Tenki wanya lo bongiu luago, laganye ragduni wa lida sumburi kate ile, lao lubafu wabude me Jesu Kristu. Lige lubayti ni duhenyo, hisinye tinyanu, itara meme kuma dereg dagu lida hafinye, Meredera gunga ligia huwadigi marisunga da, gawon guwe narigu lida luwadigi mari wabureme. Lugundu subudi humuti luagu mama la luagu nikata hadigai, wadagi manu le hadigibay lida aba luma wabureme Jesu Kristu.
3: 1 Corintios, capítulo 16
0: Luagu londarun sensu hon wadugenyo luegi Jesu Kristu hagu deme banyayagata Jerusalem. Adiga humai kei narufu dhani tida sun ligilisi lobo wagu galasia. Sagdi masu, lunti ladire irun kada aba hidange murusun lidange le laganyi rubai. Aba me lareidu ni lun dame la nachulirun, merede dume ondaragua sensu. Dame ti le nachulirun, nona habanya grigi ha hanua dirubanya uburugu Jerusalem. Aba me nichugun gara da hon lun hanigni sensu le hondaragubai hon, Wadukanyu ha nyei banya. Ahen ginye lunti lubai nidi houdi banoma. Lida nuwe yesu, nasigiruba loba wa uginye Macedonia lunerederu fiu weyu nyei. Nachiliruba lubai ti uburgu Korintu laigin. Hafuga neredera gun huma fiu dan. o nasgiruni la sun lidani huyañe gayara beiti hidera gunina lidano weyasun lemenyihi lumuti nidi larigen nebeluha humo mabusa erutina chuligu erigna arihan busent na neredera gun fiudan huma ahen busen wabureme nerederu baja uburgu efesu dari lueyuri pentecostesu lugundu dara libena nuba luneseri bidun lun Jesucristo ya lausun añahin lazaragu misiñeti hon ahen achilera Timoteu haucha humalu gunda la haganagua lugundu luadigi mariña luagu wabureme Jesucristo keisiao managa humai keimikata dame legumula li lidani huma hidera guayme lugayara la lagiribudun numu lau aba ugundani tida lanigi nagura bahanyin ja efesu hausun hibiri waduhanyu luegi Jesucristo halumba ya hayabi uwara luma ayumura guadna yebe lun apolosu lun lidi hama hibiri waduhanyu arihon mahati lidi ngueto kama lumu lidi badame le gayara la agaguduanyu meme huma deregu dagu lida hafinye agaburi da huma kei ugerinya ha awanse rubanya lida inarani heri hugieme sunkate le hadigubai adiga humai lao insinye habuni niduhenyu subudi humuti luago esu tefanasi la hama sun tila na luba furumiye banya lobu wakaya igirutinya binadi hagaburi lun heresi biruni Kristo luago ginye derege guanya la hongua lun heseri bidun hon waduhenyu lida afinyani busenti na lubaiti luginye hichagun hongua hon luma hon sunha ideha banya nadagi minhagia gundat na lau hayabin esu tefanasi forutunatu luma akaiku nyahu ladiga ruha mutile mega hasinye lubai sun huguya ichiga nun ruha nya gurasu nun ani afinya tina luagu hanigu balaginye gurasu hamagye luagu hadimuri ha hun nuagu lunti hetengi unibungi hawagu gurigia itaratinya mabu igahanya tila na ligili siburito lobu agubon asia hun mabu igahanya ginye akila tuma purisika hama sunha audara gubanya habinye hun keisi afinya tinya luagu Kristu mabu igahanya sun iduhanyu ha jarafa banya hun busugwa huma hungwa lau achuru ni le sanduti au Pablo nona hanye mabu igo le hun le naburi habai lau nuhabu luma ni letina le misi habuti lungwa bule wa Jesu Kristu reidi ila labu gen linyara gumbungi giribu bafurese ubo wagun wabureme binilo wabureme Jesu Kristu ouna hanumuti nisi habu lida Jesu Kristu hun sun huguya itarala
4: tibie maligara da Paulu hon Korintuna capitulu aba
0: au Paulu lani Jesu Kristu apostolo lau lugunda bungio au luma Timoteo na buruha nyugara da tohun huguya le tila na bailigilisi tohuguru gubo Korintu luma hon sunha lani gubungio ha lobo wa gubanya akaya resibi kuma biniruni luma darangilo luma ge waguchi bungio luma ge wabureme Jesu Kristu alawa ho wala bungio le luguchi bai wabureme Jesu Kristu lige waguchi bai le kudemi habubai won ani aransi nyo linya lunlichu gugurasu won sunwa da ruti ginye digida gun won lida sun wasukriru lunginye gayara la waforende iru ida luba la gayara la wichu gun digida gun hon amu ha asufriru banya lida meme luwuyeri igabri la lichu gubai won lugundu itara kei luwenri wasufriru lagu liri Kristu itara linya ginye veresibirun aba onwebu digida gun lumagi ahin lubaiti sufri wabai la susere dumbai itara lungu gayara la heresi birun digdago luma asal baruni. Ahinginye ti resibi wabai digdago lungu ginye heresi biruba la digdago lungu gayara la hawanduni asufuri runi le wasigirubai. Hemeni gitiwa lagu hasigira meme bala derebu gunyo lida hafinye lausun weiri la hasufuri run. Heresi biruba ginye digdago luma ginye bungiyo. Niduhanyo, busenti wa lungu hasubudirun lagu saragu le renguga le wasufuri rubai lobu wagu Asia. Dereti ucha waguni ligia, darie belun mere diwala lun wawanduni laurugu wayara. Harita guatiwa yebe luago wowe gubala. Sandi guatiwa yebe wongu wa kai girigi ha siyadi wanya lun howe. Gama lumu arufu da hati lira won, lun wemeni gidu luago bungi le gabafube lun lasara gidu ninya hilanya. Mama lun wawogu wala wemeni gida. se fulu moti wa bungiu, ani le se fura meme badiva, lida ge denchu, lana oweni, ani rua ma liwe meni gi luagu, luagu le se fura meme badiva la, aha wa hidera gua, lau hafuri idun wa wagu, ani aha nya afuri ida sarago grigi wa wagu lo bungiu, sarago banechu gutia tengiru ni lo bungiu, luagu fulese ilani wa lau edieve se ile, veresi birubai lumagi. Ani yaba kate ilebuna wanangu wongua, tadimuri hawanigi won luagu lubuidu ligabri wabagaridu. Hagana guatima, luagu waibugun lau unabuguni luma furangu, le lichu kubaibungi won lau lareini, mama lau lichu wau. Lidan le waburi habai hon tida wagarada, uote ni kata ramu da guati nyen le hasinyeru aliha o gunfaranda. Ani agura batina gunfaranda hubai la sun suina gubai. Sun le masu bai gunfaranda humani, lungwa gia la lebu na hanangu hungwa. Itara kei huguya bala lebu na wanangu wongwa, lidameweyu le lagiribu da gile Jesu Kristu ubo wagun. Kei simeha choru nubali lira, harita guatina yebe nidi arihon furumi, lung heresi biun abini runi lau bisida nanu bia weyasu. Harita guatina yebe na chila agun arihon lida nuweyesu Macedonio. Dan hamugati le nagiribu dun, Aba ya hamuga na chila agun arihun. Itara ni hamuga gayara la, itara gunina lun nasikiru ni nuweye sun hudeon. Madigo numuti itara, lau funagie lofu dagun wadiga ikate? Masami narun numuti funasa kei lubudubu dale meha nariya gubai hun, luago nadigubai la kate le? Harita guatunsa luago itara ninya la kei lirahuni ubou, ha ariya gubanya aba kate ani magunfuli rutia lau hererun? Gefen tibungi ulago maria guwama abakate hun lao bia samina. Aha luma ua. Ladiga Jesu Kristu lelira ubungi le meme wapuriche abai hun. Au si lubano luma Timoteo. Mama aha luma ua. Larinya gubai. Sun wada ladiga ni le larinya gubai. Lida Kristu lagunflira sun le frama se lubai bungi hon lanigu. Lige lebu bai warinya gu itara la. Dala le walawahani lueiri gu bungi lida liri Jesu Kristu. Bungu ya digu bai lun, deregu dagu wama lida wafinya luagu Jesu Kristu. Ligia nua dirubaliwa lun, beseri bidun lun, sungua luagu. Rula li lumakun wawagu, rula isifiri sando tida wanigi, heisi achoyuru ni luagu veresi birubai la sunle laranse ya bai waba. Ahinti midi gidna lubai Korintu arihon keye benaritaguni ladigaragu hugude menu. Gefenti bungi luagu lira, ahi mama lubai linya, aranse tina lun, naunabu lao ni bagari guanarigu. Mama hamugatia wapuse irunya waninya guhun, ani haba hafinyara, ladiga deregda guadun lida hafinye. Busenirigu tiwa widera gunun, luntima lagawondu kugunda.
3: Segunda Corintios, capítulo 2.
0: Ligia midi ya nubai arihun, luei niru da guagudunu. Lugundu kabasa agunda ra guagudana, ahi mama lubai huguya, ha hiru da guagda nanya banya. Lige na buriha bai hun itara, lu dame lamuga na chiliru, mibihi namuga iruni humage, huguya le lumbai hagunda ra guagudun nina, ladiga choru nani luagu gunda humaginye dan le gunda na. Dan meha le na buriha barun garda tuguya hun, weriti meha ni diheri huago, dari lun na yahun lida le na buriha barun. Mama meha lun niru da guagudunu na burihon hun itara. Na buriha nun lun hasubudiru ni luenri nisi habu hun. Le ruha libe iruni lau luriba lumene, mama ligini nun lichiga iruni, rul mutiginye hun lida aba luguyeri. Narinya gubai lida aba luguyeri, lun maweri la na weri da guagudunu hun. Buiduri guti ebechu ni le meha hichu gubai luagu garigia legia lida hidamuri. Gweto, lunti ferudna humani, ruhuguya me gurasu lun luei ladigin sarago iruni uribati lun. Ligia na yumura gumbai hun lunya harufuduni hisi habu lun. Aburi hadina meha hun luagu kate le lunginye na subudiru ni ahen gumfuli hubai lau le nubai bai hun. Gwetoti, le unti ferudna huma furumi eguaru kate Ferudna nubai ginye, ahen ginye anihin lubai kate le lunti ferudna nani dirigia ligia luagu, ferudna numuti huwai ginye ligibugin Kristu. Lun manegu la mafia lugaru wawagu, ladiga subudi wamani luriba laritagu. dame hale na childrenu bai uburugu turoadu luna pulicia ni uganu lagu ti Kristu. Aba ni bihin aba onwe bu chansi nyin lunu wadigi maridun lagu wapureme. Gama lumo uwati darangila la naritagun lugundu madari nani waduhe titu nyin lun nagambu huagun luma. Ligena yoro gubai hon waduhenyu aba nidin lobo agun Macedonia. Ani sereme wa muti bungiu le anegu baliwa sunwa da lau aganyiru ni ladega wawaiginye la subu diragudei uganu lagu ti Kristu lida sun fulasu. Keisi lirimi chuniwa ihemeni buiti. Lugundu itara wanya kei kupali le lagu dagubei Kristu lung bungiu. Hagana gwa haa lumba yin hasalbaru hama haa eferi dirubanya. Hon haa meresi birumba li uganu ligia itara linya keiaba ihemeni le gafara hati. Ahin honha eres birubali itara linya kei aba ihemeni le ichuguti ibagari. Kati gabafu bailun la subdira gudini uganu lagu ti Kristu. La diga mitara atiwa kei siarufu da hatinya jeti ya haa asanzi ragubali lereru bungiu lun harihi kabala haganyira lidangi. Lubarege lira apurichi atiwa lau inaruni kei si launa glegu bungiu halida banya aba luma Kristu.
3: 2 Corintios Capítulo 3.
0: Dale boniye gunikate ile genege tifunagi hun luago bichu gunyala ueri guni woni wagwa. O di gasu warufu du gara da hama gnetu amu girigi hun o gasu wamuri ya gara da tu warufu du bani lubuidi wagaburi humagi hun amu girigi ya kai hadiga hibiri. Ua lugundu huguya meme gara da tu adimuri habon luago lubuidun wawadigi maridun haganagwa. Aba gara da tu brimwanyutu tida wanigi to gayara abo haliha nusun grigia asubu diragdei kata wala. Furangu ti larihiniwa lagu itara hinya la keisi abagarda to laburha Kristu guanargu. Abagarda tuguya to aburu houbun lau lani bungyu leiwa bai sifiri. Mama lau tinta. Anitida hanigi ladige sifiri watagi monoligia mama lagu dubu. Waniya gubali le ladiga hemeni gitiwa lagu bungyu lidangi wabure me Jesu Kristu. Mabafu ti waluni kata la wani wongwa sunle wayara bayadiga luma ge bungyu liabi le meme ichugu iyara won kei eseri bitutinya lida iseri daradu mama ba daradu le buru wariguti luma ginyeti sifiri daradu ligia lugundu afar hati lurudu ahinti sifiri ruti ibagari lurudu le aburu houti lagu dubu dan le lesbi bali Moisesi lurudu ligia luma ge bungyu lun lichugu ni hon Israelina. Nyenye yaba onwe bu larugonga ligibogu darilu sinyala meha haria guni grigia hagia ligibogu. Lugundu weiriti lamiridun ligibu. Ainti laulu bai sarago uweiri guni liabi lurudu leasia diha bai lun oweni. Weiriti maati luweiri gun uganu lela negbe sifiri sandu uon luago wasal baragule. Ain weiri lubai luweiri gun meha lurudu le eseribidu bai lun larufuduni wadurun ligibuge bungi uon. Weiriti maati lueiri gun uganu luagu wa salbaragule le arichara guagu dubaliwa legibugye bungyu. Ni kata lueiri gun lurudu legibugye ueiri guni le guetoti bai. Ainti weiri gu lubai meha daradu le lumbai laduranu murusun rugudan. Weiri gu timati lueiri gun daradu le lumbai laduranu lunsun da. Ladega nihin la emene gini le wawagu legewa purichi habai lau lufuragu. Madegu ti wakai meha Moisesi adora gwa lau ligibu tau aba belu lun marihin hamani Israelina agumu chagwe na linya la amiri duni ligia murusu. Gama lumo uati gumfaranda hamani itara daga lumo danle. Danle haliha tidange binadu daradu migiru tumutinya belu tuguya lun gumfaranda hamani la nichigu binadu lidara do bungi hon. Ladega Kristu rugunye la lagidarunu belu tuguya. Chilu lumo danle. Dan le halija no libro burito la burja bon Moisesi, darugua tuaba belu la hojasamina loigun faranda jama. Ainti dan le recibir ni aba grigia Kristu, aba tagida un belu tuguya luay. Wabureme Kristu, ligue sifir le ichugubai ibagari. Ani le nyen lumuti lani wabureme sifir, ani hen esefuruni nyen. Ligue sun lubai wagia, gidawa rubelu loi wagibu, arufu deinei lueiri gubungyu itara. Kei hamuga tida aba isubusei. Asansi la gwena wagieti lun lenege badiwala. Ladega agawon deina linya lueiri gumbungi wada. La susere dube itara ladega ladegni wabureme lau lani sifi.
3: Segunda Corintios, capítulo 4.
0: Mabir jala lubu iti waruna, lugundu rula libungi wadagi manule labun warieha, lau lareini. Lubara gialira, rua maliwanaga lagule, nibusi garidu nabai ladegun aramu da guarigi. Mosa enutiwa lau ieni, masansir wamei lerenu bungi. Lubara gialira, lau lufuna agun warufu da hai inarini. Tugia wagara da bo lani narufu da ni hongrigia, lida linyua arubungi. Ai mafuna agun lubai verenu lagu tinyunsu lani na salbaroni. Hongri gunyi ha lumba nya heferi dinu mafuna agula. Keiti le mafinye habai, darugu ali lubungi tibo le lau harihi luma hasami na lumarihi hamani lamiri hali leiti lererun kristu le weiri gubai. Lele nege bungi. Ladega mama wa wogwa wapulijiha, lagu Hesu Kristu wapulijiha, keisi wabureme. Andaniyaga wa muti lagu weseri bidarigunya la hun, lagu linsi habu Hesusu. Lugundu, bungi umeme leichu gubali lampu sielu, lun lagida runi wa luburiga. Ligia ginya duna guagu dibalin li lampu tida wanigi. Lunga yara wila wasubu diruni luweiri gubungi le amiri habei ligibogu Hesu Kristu. Gamalumo lida anye wagubu irisini ligia le itara baikei aba saudiru lautimua. Lun larihini wa luagu lumagin la bungi li abionwebu ubafu le wawagubai. Itara lau sun sufuri wa maa sun luweiri lene guga. Madaru tibena wawai, anihe da weri la wadiheri gamalumo mahu churuntiwa. Eiba hawa tiwa gamalumo miginu lumutiwa bungi hon, uchuwa tiwa gamalumo magni chagun hamutiwa. Lenye lumuti wawudi barua mutilonwe Kristu wa wogu wa sunwa da, lunginye larihini wa libagari wadangi. Wagia, sunwa waha la bagari da jarafa nyuwanya lun wonwe furumie gwaragu weyu loegin Hesusu. Lugayara la larihini wa libagari luagu wagu bule gowe da dibuhi. Italalina lubaiti lau ladigi ni oweni luadigi mari wada, ladigi ibagari luadigi mari hida. Larihari David ita lerenu bungi.
5: Afinyati, nijena dinu rehama.
0: Italaginyati, afinyati wa luagu bungi lau meme ligabri afinyini lemeha luagu bi Davidi. Ligie wadimu rehabi luagu, lugundu subudi wa muti luagu bungi la le, Asara gudu balin Hesusu ridage oweni, lasara gudu badiwa la ginye, uwara luma Hesusu. Aba melanigniwa uwara huma ligibu ginyon. Lagu hufule sei na sufurire sunkate lugayara la hagibe dunha eresi birubalin lareini bungiu. Saragu hamamu ga ginye ichugutinya sereme ilun luweirigu bungiu. Lige maburiha lubai waruna, labusun agumu chagwe na linya la wagubu murusun murusun. Iseri dei nawanya munadage wabiti sagwei. Le wasufri ulubai lida ibagari le mahiriti anifureseti lasigri. Kama lumu uweiri guni le magumu chaditi lanigubai won. Weiriti anigibe timati. Ladiga meteni runtiwa lunu kate le arihuwa bai. Luidige luagun le marihiwa bai. Ladiga sun kate le arihuwa bai gasigirati. Kama lumu le marihiwa bai ligia dura rubai lunu sunwa da.
3: Segunda Corintios, capítulo 5.
0: Itara linya wagu buke aba muna to, muarugu na keiha muga aba kiampu to, mamatu lung lutida. Subudi wa muti luagu ahun la agani chagwa kiampu tuguya, luagu anuhi harula aba aranse la urubungi waba sielu. Mama aba muna to ladegun gugiri, aba aba muna to luntu taduranu lung suwada. Lelinaru aba kate, busenti wa hamuga, Tadora wagwagu duniwa wawani lau iseri wagubu le lani na sielu. Lau me iseri ugubu ligia wawagu. Merede badiwa kei uwani to uwati ugubu tahu. Sunga waha la abagrida la ugubu le wawagubai. Dariti wa mege iti luagu. Sandigu wa wagia wongwa lau idiheri. Mama hamuga wabuse irunya uwegun lun verederu kei uwani uoga ugubu tahu. Le wabuse irumbai. Lun la sansi ragun wagubu le gagumu chadibai furese furese lidon wagubu le magumu chadibai. Mowe ga wagia. Bungi wa ranse rubaliwa lugabagari wa maa le magumu chaditi. Ani rula alisifiri sandu won keisi achoruruni luagu le lumbe veresi biruni. Hemeni giti wa lubai tisun wada. Lausun subudi wa mani luagu sun la awahagu wa la ubuwa guabagari dalida wagubu disenyo waba la luwei wabureme. Ja ubuwa gu. Sinyati warihi ni Kristu. Gayara arigiti wafinye luluagu. Gama lumu hemeni gitiwa lausun hamuga himi wamani lumu wigiru ni ugubu le ja ubogogu luwodi agana wa luma wabure mehesu Kristo sielu. ligi wafa agube ilun wadigini lugunda wabude mesunga da. Ja wagia jebe ubowagu, jaguta wagia jebe sielu. Lugundu sun wagia, wararan baligibu ya Kristu lun lagusera gduniwa, lun leresi biruni kada aba la faye ruaha, segun buiti o uribati le meha wadigwe, dan meha le ubowagu gidiwa. Keiti subudi wabali kala linebe wabai bungyo, afa agwati walun wafinyera gduninya sun grigia, subudi lali bungyo kata wala, ani agura batina luginye subudi humani. Mama wadimure hanya buidu wa wogwa, bichu gunye aba chansi hun lun hasandira gun hungwa gundanyu wawo. Lugajara la hauna buninya arufu da atinya haganagwa, haapanta habanya lwagu lubuidu arufu da gun hungwa bogu di habiti, anitida hanigi mabuidu tinya. Ain lili hali lubai wawo, lwagu lufulesen ibungyo. Ain ti mali lun lubai wawo, lwagu hufulesen. Gumadi lumuti wa linsi habu Kristu, ladiga choru wa muti hilala aba wawagu sungu bai. Ilagu ati walubaiti sungu bai. Ilati Kristu wawagu sungu wagia, lun sun la haga bagari banya, mama lilamu ga hongu wanarigu habagari da. Lun habagari dun lun le owe bai hawagu, sarali gia lidage oweni. Luma ge lubaiti kweton lun lubaru wagon, manigu wamaya grigi ya kei hanigu ni ya lirahanya ubou, segun harihiniwa. Luagu meha abadan, barua muti meha Kristu kei hanigu ni lirahanya ubou, gama lumu mitaran hali kweto. Lelubaiti lidan halibei aba luma Kristu, aba haligrige iseri, gumuha sunkate le binadubei, labagari dunya aba iseri ibagari. Adiga lumuti bungyu sunkate le, gaga ni guati omeha luma bungyu ladiga wafigun, aba luna ni Kristu lun lachibu ni wafigun, gayara lamuga waranda run luma. Rulumuti wadagmunu ligie won lun waranda ragudininya sungrige luma. Mabahu dun lumuti bungyu hafigun grigia, ani busenti haranda run sungrigi ya luma lidangi Jesu Kristu. Rulu muti wadagmano ligia won lun, waranda la gudaninya sungrigi ya luma. Wayabia lubaiti keisi vigrinya ha, louna habanya Kristu, keisi gubairig hamuga, la yumura gubungyu guanarigu hun, wadagia. Ayumura guati wa lubaiti hun, luegien logwadina Kristu, aranda la huma luma bungyu. Madiganti Kristu niaba figou, gama lumun rulu muti bungyu keika figonti wawago. Lugayera abila veresi biruni lirita bungyu lidagi.
3: Segunda Corintios, capítulo 6.
0: Guetoti, wagia keisi ideja tiña lida luadig maribungyu, ayumura guati wahun, lun meresi birun humani lareini itara guareg, larihane bungyu tina lererun.
5: Chiluti taulo narufutini nareini mung, aba nomuni. Chiluti lue yuru esefruni, aba nitereguni.
0: Chiliga lilidani bungyu, lun larufu dni lareini, aniha lueyuri eseforuni. Michuti wa lebu na lachugera gun niaba, merede lamu ga wawadigimari uriba. Busenri gutiwa, warufu dni lida sunkate, luagu eseribi dutinya la lun bungyu wagia. La luenri wagura sun lun wawanduni asufriruni, mege luma leni kunga. Baiha madiwa, dagha mawa, incha hoati grigia lun heiba haniwa. Hereti wawadigimari lumbungyo darin luwasandiru onwebu lubucha uwagu. Redi hadiwa marumugunga, afaga wage ilamu. Arufu da wamuti ginye luwagu eseribi dutinya la lumbungyo wagia lau laruma wabagari. Lau lisubudin linaru bungyo won. Lau wagura asun luma wareini. Lau warufu duni lubafu sifiri sandu le wadabai. Lau winsi habu le tima timati. Lau uganu lana inaruni. Luma lao lubafu bungyu wada. Jusu wa muti larumate na lubuidu igaburi, dandu luwodi habano waganinyo keilun warara muninya dan lehayami wabaro. Anihenda ibihatiwa inebese, anihenda anaba waguatiwa, anihenda adimere hoati buidu wawagu, anihenda adimere hoati uribati. Ousera hamuti wa kei jietina, lausun anihenga wamani inaruni, ousera hamuti wa kei ibidinya watinya, lausun subudiwa wa ma buidu. Ousira hamuti wa keiha hila memenya gamalumu viwanyu wanya. Baiha mutiwa gamalumu masia dirunga lun oweni. Aniren hauseruniwa kama hirutiwa gamalumu gunda memetiwa. Anihen kei gudemetia gamalumu risi gudatiwa saragu. Anihen kei uwati nikata wama lausun gama wamani sungubai. Waduhanyu Korintuna adimure hadiwa hun furangu. Darawa maru wanigi hun le gumuti, le luenri hisi ya won, masansi ragunti misi ya habu hon, gamalumu hugia sansi gwali hisi ya habu won. Ayumura guati na hon, kei layumura gun aba ugutili hon lirahni. Lun hisi ya habu huma won, kei si visi ya habu hon. Mondara huma lida aba hama grigi ya ha, mafinya tinya luago Kristu. Gayara tifunagi ya gamada gola, richagu uluma maricha, odi gayara ti gamada gola, larugon galuma luburiga, gayara tifunasa nyin la uwara ni lida Kristu luma mafia, ida lubagi ya luwara dun aba afinyati luago Kristu luma aba lema afinyati, kage ida tuwara dagua li tempu lubungi hama guariu, ani li tempu lubungi levima abayi wagia, kei larinya gubungi guanarigi.
5: Nakana upo hakana kwa, ebu gaume hakana kwa, au habugi ute, hakeme mutuni.
0: Furihu malubai tiagana kwa ginye, hama finyo banya.
5: Disi huma hawe, linya abure, magulo huma nikata hiye, aba meneresu irunu.
0: Aba me aba na ugu chili hun.
5: Uguja beneramu yu, linya larinya kumo abure misufi kabafa.
3: Segunda Corintios Capítulo 7.
0: Iteralina lubaiti, ni duhenyo hisin etinyanu, ani haburi forama se le la digu bai bungi won, lige lunti lubai wachibu nisun, luwuyeri iwiye wawariwa, dandu loi wagu bukei toi wawani, haucha wama lu sandu wama ligi buge bungi, la luweiri inebe se le wawagu bai lun. Ruhuma aba ubaro won tida hanigi, madungu ngidi wadamichi luni aba, Mariba dagadun wagiya niyaba meye dagun. Mama narinya gunye le lun nichugun hidurun. Lugundu keibuga narinya guni hun. Tida nyadun nanigi. Lida nyadi wa aba insi habuni le mebe hati. Lida yebe ibagari o lida yebe oweni. Weiri tinemenigi luma nanangu nungu wa huagu. Labadina wa sun le nasufri rubahi. Sanditi na digdago ani buin ninya ginye lau ugundani huajinye. Luma gemeha wachili no Macedonio, memera agungi diwa, dariri gutiwa lene gu galida sun fulasu, geyegua wao. Geyegua tiburibu wao, luma idigeri wada. Sereme ibungio, le ichugu baigurasu hon ha, magura sunbanya, aba lichugu ngurasu won lau lachilino titu. Ani mama rigu lau lachilino, lagu ginye gurasu le, leresi birubei hidangi. Anyega tiwon lagu luweiri habuse erun harikiniwa, Abahi da gualigia won lagu hirun luma hadiheri dun wawagu, abatima nagundarun laulira. Lausun hiru guahuma tadiga garda to naburi habon hun, masakri hanti na lagu gueto. Asakri hatina meha furumie, lau nasubu diruni lagu hiru guahuma tadiga garda tuguya lagu fiu da. Gueto, gunda atina, mama ladiga hiru dagun, ladiga sansi guagu dalani iru daguni ligia higaburi. Afaga humoti iru niligia lida aba igabri le auba ilagunda rabungi. Italalinya lubaiti madigu ntiwa ni murusu damichi hun. Lugundu dale wichugu uma lubungi lula yusur ni iru nile wawagubai lungwa sakri ha. Barulu mutiwa lidon asalbaruni. Ani mariba anti iru niligia won, ahinti iru nile lichugubai ubo bariti oweni. Ariha humaiti lea susere dubai gueto lida ange hawando ni iru ni le nyumbi bai luma ge bungi. Adigati lun harihi ni kata iligia lida lubudubu, ani aba ginye hanegu patiu naugin. Ganyigi dalumutu ani hanufu da guagu dalaun, larigin aba habuse irun harihi nina. Aba hemeidi ha nau, ani aba habaichu nile gadurun bai. Lau tisun le hadigu bai, aruvu da humuti madurun kuma lida kesi le. Dan lubaiti le naburi habarun meha garda tukura hun, mama digia hamuga ladiga, Nasami narunyala saragu lagu grigi ya le digu bani vuribani. Ni lagu leya sufri rubai luigi. Naburi habaru luge fein kuma ligibu ge bungyu. Lagu luweiri hidiheri wawagu. Lige ragugu adiwa lubai wongwa. Lau nsungu rasu le barua maalibai huwagu. Owebu wagunda lau warihini lagu gunda la titu. Idara guwa huma alisungu guya lunleresi binungu rasu. Adimuri hatina bugaha buiti huwagu lun titu. Ani gunfuli humuti nerenu huagu. Ke inaru nila sun le arinya gawa maali bai hun. Itara linya ginye inaru nila le warinya gu bai lun titu. Luagu barugu wa wama wongu wa hau. Ani wairi timati hisie lun dan le laritagun luagu hadigu ni sun huguya le la muria ha vejuma, lumo luago jeresi biruni la aba y nebesei. Gunda atina lao gallara la, na finero sun suina gubay huago.
3: 2 Corintios, capítulo 8.
0: Gueto, niduhen. Busentiwa wabaje dagun hun, luago la rey nibungi hon tila nasun ligilisi, burito lobo agubun Macedonia. Lausun aba la onwebu, ouchawaguni, lun hafine lene guga, lehadari rubai. Gunda tinya buitu. Ani lausun gudeme hama, ruhanya lida hidera wagun ha gudeme banya Jerusalem, kamahamuga risitinya. Gefent na luago ruha malila sun le hayara bay lausun taruma hanigi. Ruha gia sigu lau leyebe hayara bay. Ayumura guati nya sarago won lun vigiru ninya lun hichuguni hafana lida hidera waguni wa iduhanyo luegen Jesucristo. Adiga tinya sigu lau leyebe wagura bubay hadiga. Furumie, aba hedere gira gun hongua le gumuti lun wabureme Jesucristo. Larigin aba hedere gira gu hongua won keisi lugunda bungi. Weliti habuse erun hichugun dari lun hayumuragun lutitu le meha agume serubali wadagimanu le hida lun lasiginu ondara guagde idebesei lan insiani le haganagu. Huguya ubarubi lida sunkate, lida hafinye, lida hisubudin luago lederun bungi, luma hubafu lun harufu dahani furangu hon amu. Lida habuse erun heseribidun lun Kristu, luma lida insiabuni uon. Lunti lubai tiginye ubaru huma lida idehani le. Mama naria gunye le kun kei aba gumadi, busen rigutina hasubu diruni hayumaha hahibi lun idehabala. Lugayara baila ginye harufu duni hisi habu lau hichugun tausung hanigi kei hagia. Haritago huma luagu lareini wabureme Jesu Kristu won. Lausun risila aba lagudemedun luagu wafulesei. Lugayara baila wayabi lun warisi dun lidage lugudeme. Luago hufulesei naniege naritagun hun luago kate ile. Gumesetun buidu lida irumu le asagirubai. Mama riglau hatatirun ondara guagda idevesei. Adiga humuti ginye tau sun hanigi. Gueto lubaiti. Itera meme huma dari hagumuchuni wadagimanu. Lau meme ugundani le meha huagubai lumage furumieti. Ichige na segun le humati. Lugundu ayen ichige aba grigie sun le liyarati segun le lumabay. Lau sun lugunda, gunda atibungyu lau, ani resibi lumuti le lichigubay grigie ligie. Mamuria ha lumuti bungyu le uwati hama grigie. Mama lun hafagun mege iguo ladiga hideragun amu. Le busemabay lun uwa hama mege ihabutinya haganagu. Gueto, anihin huma lun hasuturu ni le hemege rubai amu. Lidame amu da, anihin bei hama lun hasuturu ni le hemege rubai. Itara luba nyin la uwarani ke itania gun lerere umbungyu.
5: Migi ya gotu luma le kibe boyabudu, malon guan tuguya luma le nibe boyabudu.
0: Tenki numuti bungyu luagu lichuguni aritaguni meme le lichugubai nidon tidon lanigi titu lun lideragunu. Gunda atititu lunya lidi arihon kei namuri hani luma. Ani afinyet na luago weiri la labuse erun lunya larihinu dari lun leibuga la arihon lau lugunda. Uwera luma titu wona hanya aba iduhe le uagu baibuidu la hadimureha tila nasun ligilisi. Luago lubuidun luadigi marilun laburu chagun uganu luago wasalbara gile. Ani mama rigulira. Anua dira hamuti ginye tila naburi ligilisi iduhe iligia lun ladigun weyasu wama lun lideha lida londaruni wa idevesei. Wadigunye wadagimanu le lana ideha ni lun wichugun uerigu ni lubungi luginye warufudu ni luago busen hama afinya tinya lun hita naguninya haduhenyo. Waranseru nyein sun kate lebe lun michugun wama lugaro lun wachura waguniwa luege londarun idevesei le wadigubai. Wafa agunya lun wadigune sun kate lau arumani, mama rigiligibugen wabureme, hagibugen ginye grigi. Wona hanya ginye aban ya hadangi waduhanyo luma tito, luma le aban, wugiri le arufu dalalibai luweiri labuse erun le seribidun lu Kristu won lida sarago luhuyeri. Gwe totima lau onwebu afinyeni le luagubai, luago hichugubala sarago idevesei lausun hugunda. Le alga dahati libugiri tito Anyega huma lun luago nupana la. Luago luadig marinya la numa luweseri bidun hun. Ahanya alegi daha habugiru bia iduhanyo luwege Jesu Kristu ha lumabanya. Anyega mehon luago honaha la tila naburi ligilisi. Luago hichugunya la uweirigu ni lun Kristu. Italian lubaiti recibi humanya lau aba insia ni le timati. Lugayara baila harikini ugirinya hagia. Luago inarni la lubuidu vererun huago. Ani lungiye hasubu dirun sun hibiri tila naburi ligilisi luago insi habuni le huwagu bay hadiange ugirinya hagia.
3: 2 Corintios capítulo 9.
0: Luago londaruni wa idebe seihon iduhanyo lida afinyani memege irunti lun naburha hon lugundu subudi nali lubuidu hugunda lun hideha. Suwa danariyegu hon loba waguna Macedonia la ugundani luago aranseño hinya la huguya akayana lun hideha lumage lida irumule segihalibe. Ani hibe age Macedonia na ragukanya ginye gurasu la uhagambu luago luweiri hafagun luma ideha ni le. Lige lubaiti nauna hanyano iduhanyu ha lumerede na uriba lida nanangu nungwa dan le nayanu ha huagu. Lunti lubaiti aranseño huma nyandu digu hanyen hadange Macedonia na numa hadari raume maranserunga. Lichugunya hamuga lira busiga nuwon huntima laligin ruwa malila sarago wafinya huagu. Ligia narita gumbai namuria ha hama iduhanyo ha lun houdi bisidan nubaragin. Lunginye hideragunu ousteragdei idevesei le faramase hubai. Itara aranseño luba idevesei le hondarubai lun harufuduni hareini. Mama kei aba kate le lauti arigreni. Harita go huma luago kate le. Le loguati labunagun, logo baiginye la lubaha. Le gibeti labunagun, gibe baiginye la lubaha. Lunti lichu ka aba hidage, keisi la sandirunitida lanigi. Mama lau magundani, ni la diga lariwagu hun lun hichugun. Lugundu hisi habuti bungyu lun le ichugu bai lau ugundani. Gayarati lichugun bungyu sun luhuyeri abiniruni hun lun nyen la le habuse rubai huma sun adan lun habagaridun. Nyen ligiyame ginye sarago huma lun hiteha lida sun katei buiti. Tanihan relerenun bungyu.
5: Edebe hedi sarago hun kutemetina arayirati lun sun adan.
0: Bungyu le ichuguba li ilo lun abunaguti tumafain lun leigin lichuguba ginye hun. Lugayara baila hedeweha sarago hon gudemetine. Keisi gubairigu ila le abu nubai. Aba me laweri da gudani bungyu murusun fulese le hadigubai hon. Darime lun habihi onwebu abiniruni lumage bungyu keisi aba onwebu alubahani. Itara luba gama huma sun lubuyerigu irisini ani gayara bai hichugun lau tubuidun anigi. Ani dame le heresi biruni waduhanyo idewe se ile lube honaha ni hon wama. Weibai etengiru ni bungyu. Lugundu lao vichuguni idere muele hon waduhanyo. Mama vichigari gunye idewe se ile hemegiru bai hon wadugnya ginye lun hichugun sarago etengiru ni lubungyu lao lira. Hichuguba uweirigu ni lubungyu lugundu arufu da lumuti idehani le hon luago adiga humani le lubaibai Kristu. Hichuguba ginye uweirigu ni lubungyu luago idara waguni le hichugubai hon luma hon sungubai. Aba mehafuri idun huago la usarago insi habuni hon luago luweiri lareini bungyu le larufu dubai hidagi. Tenki wanya lu bungyu luago ruhali la aba onwebu idewe say won le sinyawa bai adari la dimure le buiduru guti u buidun lun wadimure ha luago.
3: 2 Corintios capítulo 11.
0: Busente na hamuga lun hawandu ni libidio niga nao murusun. Awanda humehi. Lugundu emeidi tina hao lau aba emeidi ni le lumagnyati Kristu. Lue hamuga higiru ni bungyu. Ladiga icha hanadun lun aba anrik umari. Lun narufudu nun kei aba guri ganyungiru ani haruma tuguya lun Kristu. Itara kei teyedunu heve eva hanufuda tina lue ginye higira wagudun hungwa lun heye dun lida haritagun. loy heseribidun lausun hugunfuli lungrugu Kristu. Ladiga ahanya nyumbi apuricheya luagwamu Kristu hun loy le uagubay wapuricheha oheresibirun la amu sifiri loy le resibi humalibay oheresibirun la amu uganu lanina asalbaruni loy le resibi humalibay wamaginye haharunya hamugalun. Afinyatina luago munabunna sigu hau apostologu weiri gutinya ha hafala rubanya. Hafuga ibidi ya guati lao ligabri na dimweha, gamalumu mabidio nigati lao nisubudi. Anyarufu da wamali le hun sunwada lida sunle adiga wamali bei. Odiburibati na diga na pulicha ni uganu lana salba uni hun magubura hanga au nikata. Unabugwagu da nungu wa itara lun nichugu inebesei hun. Bariti na sensu hamage tila na amuburi ligilisi lao neresi biruni le hafaye rubai nun. Luna yusuruni eseri bida hun. Ani dan le meka anihi la nemegeiru dan le huma nubai meredati na kei ihirigu luni aba. Iduha nyuha nyumbi baye Macedonia gi hagie ichugubali le nemegeiru bai nun. Itara linya nafagu lun mamabadina la ihirigu hun lidan nikata. Ani itara meme luba nadega. Itara kei choru nani luagu subudi nani linaru in Kristu. Itara linya ginye na subudiru ni luagu magidaru bai la lebuna apantahani le nuagu bai lobu wagu akaya. Kasa wagu nadimure ha itara? Ladega funasa hinsi nyenu? Subuditi luweiri hinsi nyenu lun bongiu. Nadega meme bai le nadegu bai lumichugu na luga aruhon arufuda hatinya hagia. Ha alu wahabanya luga jarabai la haninya gulago itara meme linya la heseri bidun hun keisi wagia. Mama Kristo una habalinya jeti ya hagia hagana guon lausun hafamarun kama lanigu Kristo apostolu hagia. Ani mama kata iterenchati le lugundu arufu dagwati mafi ya guana regulungwa kei angeli le ichu kumbalin larugonga. Lige ginyati hafamaru bai ha heseri bidubanya lun keisi grigi ha adigitinya buiti. Gama lumu la childiruba veju lun heresi biruni le hadina bai luago uriba ni le hadigu bai. Narinya gunyaya hun uwa la niyaba arita goti luago ladiga la lili la nao nadimuri habai hun itara. Ain harita go hubali itara igira humana lun nadimuri ha hun kei aba lili tau. Lunginye gayara la napantaha murusun. Dan le nadimureha buitin wogwa, madimureha tina kei ligabri ladimureha Kristu, nadimureha kei hadimureha ibidi ya guatinya au. Kei si hapantaha arufuda hatinya haganagwa, lauburi kate le lanna ubo le, napantaha baginye. Kei lanarime bai lichu hau, awanda humutinya, lili tau lau ugundani. Lugundu awanda humutinya ha, afosuru balun luheseri bidun hon, hamaginye ha, asaga rubalin le humati. Ha anegu balun kei hadamu. Ha ause rubalun kei mikata. Ha agayu wahabanya higibu agun. Lausun nibusi garina lun narinya guni. Weri tibuga wedebili lun wadigni kate leira. Ainti gayara lubai hanangu hungua. Gayara tiginye nanangu nungua. Nadimure hamemenya kei siyaba lilitau. Harasa ebreu na hagia. Ausun. Linasio na Israel hagia, au sun. Ladiga wagun Abraham hagia, au sun. Eseri bidutinya lun Kristu hagia. Sigiti matina hau, lau sun. Nadimuri hanyala keisi aba lili tau, dan le narinya guni. Nadagi minghadna sigu hau. Baywa adina sigu hau. Dawa adina sigu hau. Saragu haliweyasu jarafa na lun nowe. Sengi haliweyasu habaitu nina huriyo, lau darandi nefu baiti. Uruwa weyasu hicha agun Roma na wewe nwagu. Aba weyasu hachamu na gunghuri yudibu nwagu. Uruwa weyasu tabulu chungugune ito idhabu nadiga weyasu nao. Aba weyasu sigutina aba alie buluma aba weyu anagu barana halarige tabulu chungugune inao. Aweyasu hadina saragu luagu luadigmari wabureme. Ani luagu buri weyasu ligia darigu adina nungu walida dencha dunarugu. Hada hivertinya, hada nupaisanu. Luma hada terencha, darigu adina nungu lida dencha uburugu, arabu, luma baranaha, luma lida dencha hada grigia, aninya gutinya, lagu iduka nyuhama, luwe ginye, Jesu Kristu, le hajeni. Derete nuwadi gi maridun la usaragu lene guga, redi hadina maromugunga saragu weyasu, sufri hadina ilamu luma magrabu, ayumra guadina saragu, sufri hadina lidiliga luma tilogua degu. Bogu din loy buricata ile luma buri.
6: Estás escuchando Fe Lo Bíblica, la Biblia en español, inglés, garífuna y quechí.
0: Lijuri.